ರೇನ್ಬೋ 101.9. ಗುಡ್ ಮಾರ್ನಿಂಗ್ ಡಿಯರ್ ಲಿಸ್ನರ್ಸ್, ಮೀರು ವಿಂಟುನ್ನಾರು ಆಕಾಶವಾಣಿ ಹೈದರಾಬಾದ್ ಕೇಂದ್ರ ರೇನ್ಬೋ 101.9 FM. ಈ ಬ್ಯೂಟಿಫುಲ್ ಮಾರ್ನಿಂಗ್ ನಿ ಹೆಲ್ದಿ ಥಾಟ್ಸ್, ಹ್ಯಾಪಿ ವೈಬ್ಸ್, ಟೇಸ್ಟಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಚೇಯಡಾನಿಕಿ

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.
2: వెల్కమ్ బ్యాక్ డియర్ లిజనర్స్. మన సిటీలో చాలా బ్యూటిఫుల్ వైబ్ కనిపిస్తుంది, ఎందుకంటే నెక్లెస్ రోడ్ దగ్గర పీపుల్స్ ప్లాజాలో హ్యాండ్లూమ్ సెలబ్రేషన్స్ జరుగుతున్నాయి అన్నమాట.

0: ಅರ್ಜೆಂಟ್ರು
1: ಇವಿಕೊಳ್ಳತಲುಕಾದು ಬೋರಬ್ಬಿನ ಫೋನ್ ನಂಬರು
2: ಬಾಸ್ ಅದ ಸಂಗತಿ
1: ಒಕ್ಕಟಿಗಾದು ರಂಗ

0: ಜಾತರ ಉತ್ಸಾಹ,
1: ಒಗ್ಗು ಕದಲ ಮೇಳವಿಂಪು,
0: ಬೇರೆ ನಿತ್ಯ ವೀರತ್ವ,
1: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ,
0: ನಿರ್ಮಲ್ ಕಲ್ಲ ಅಂದಂ,
1: ಸಕಿನಾಲ ರುಚುಲು,
0: ಸರ್ವಪಿಂಡಿ ಸಂಪ್ರದಾಯಂ,
1: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
0: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
1: ಪ್ರತಿ ಕದನು
0: ಪ್ರತಿ ಗಾದನು
1: ಒಡಿಸಿಪಟ್ಟಿ
0: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
1: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಡ್ಯಾನ್ಸ್ ಬಸಂತಿ.
1: ಜಾತೀಯ ಚೇನೇತ ದಿನೋತ್ಸವ ಸಂದರ್ಭಂಗಾ ತೆಲಂಗಾಣ ಚೇನೇತ ವಸ್ತ್ರಾಲ ಪ್ರದರ್ಶನ ಇಂಕಾ ಅಮ್ಮಕಾಲು ಈ ನೆಲ 7-16 ವರಕು ಪೀಪಲ್ಸ್ ಪ್ಲಾಜಾ ನೆಕ್ಲೆಸ್ ರೋಡ್ ಲೋ ತೆಲಂಗಾಣ ರಾಷ್ಟ್ರ ಚೇನೇತ ಮರಿಯು ಜೌಲಿ ಶಾಖ ಆಧ್ವರ್ಯಂಲೋ ಪೋಚಂಪಲ್ಲಿ ಇಕ್ಕತ್ ಗದ್ವಾಲ ನಾರಾಯಣಪೇಟ ಸಿದ್ದಪೇಟ ಗೊಲ್ಲಭಾಮ ಪಟ್ಟು ಮರಿಯು ಕಾಟನ್ ಸ್ಯಾರೀಸ್ ಡ್ರೆಸ್ ಮೆಟೀರಿಯಲ್ಸ್ ಲುಂಗಿಲು ಟವಲ್ಸ್ ಬೆಡ್ ಶೀಟ್ಸ್ ಕಾರ್ಪೆಟ್ಸ್ 30% ಡಿಸ್ಕೌಂಟ್ ತೋ ಸರಸಮಯನ ಧರಲಕೇ ಲಭ್ಯಂ. ರಂಡಿ ತೆಲಂಗಾಣ ಚೇನೇತ ವಸ್ತ್ರ ಪ್ರದರ್ಶನ ಸಂದರ್ಶಿಂಚಂಡಿ, ಚೇನೇತ ಕಲಾಕಾರುಳನ್ನು ಪ್ರೋತ್ಸಾಹಿಂಚಂಡಿ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ಆಫ್ ಅವರ್ ಕಂಟ್ರಿ ಹೆಸ್ ಬಿನ್ ಗೆಟಿಂಗ್ ಸ್ಟ್ರಾಂಗ್ ಸಪೋರ್ಟ್ ಫ್ರಮ್ ಮೆನಿ ಕಂಟ್ರೀಸ್. ಮೈ ಡಿಯರ್ ಫೆಲೋ ಸಿಟಿಜನ್ಸ್, ಫ್ಯೂಚರ್ ಜನರೇಷನ್ಸ್ ಹ್ಯಾವ್ ಎಸ್ ಮಚ್ ರೈಟ್ ಓವರ್ ನ್ಯಾಚುರಲ್ ರಿಸೋರ್ಸಸ್ ಎಸ್ ವಿ ಡೂ. ವಿ ಮಸ್ಟ್ ಎನ್ಶ್ಯೂರ್ ದಟ್ ನೋನ್ ಆಫ್ ಅವರ್ ಆಕ್ಷನ್ಸ್ ರಿಸಲ್ಟ್ ಇನ್ ದ ಸ್ಲೈಟೆಸ್ಟ್ ಎನ್ಕ್ರೋಚ್ಮೆಂಟ್ ಅಪನ್ ದ ಎಕ್ಸರ್ಸೈಸ್ ಆಫ್ ದಿಸ್ ರೈಟ್ ಬೈ ಫ್ಯೂಚರ್ ಜನರೇಷನ್ಸ್. ವಿ ಶುಡ್ ಮೇಕ್ ಆಲ್ ಎಫರ್ಟ್ಸ್ ಸೋ ದಟ್ ವಿ ಆರ್ ಏಬಲ್ ಟು ಲಿವ್ ಫಾರ್ ದೆಮ್ ಇವಿನ್ ರಿಚರ್ ಬೌಂಟೀಸ್ ಆಫ್ ನೇಚರ್. ಅವರ್ ಫೇತ್ ಇನ್ ಕನ್ಸರ್ವಿಂಗ್ ದ ಎನ್ವೈರನ್ಮೆಂಟ್ ಈಸ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಟ್ರಾಡಿಷನ್. ಎ ಸಿಂಪಲ್ ಸಾಂಗ್ ಇನ್ ದ ಸಾಂತಾಲಿ ಲ್ಯಾಂಗ್ವೇಜ್ ಕೆರೀಸ್ ಎ ಪ್ರೊಫೌಂಡ್ ಮೆಸೇಜ್. ಎ ಫ್ಯೂ ಲೈನ್ಸ್ ಫ್ರಮ್ ದೇಟ್ ಸಾಂಗ್ ರಿಟನ್ ಬೈ ಪಂಡಿತ್ ರಘುನಾಥ್ ಮುರ್ಮು ಆರ್ ದಾರೆ ಗುಜುಗ್ ಕಾನ್ ನೆಲ್ತೆ ಮಿರು ಚಣೆ ರಾಗ್ ಬಯಾ ದಯಾ ಹಯಾಗೆ ಗುಜುಗ್ ಕಾನ್ ಅಬುವಾ ಜತಿ ಧರಮ್ ದಾರೆ ಚೆದಾ ಬಾಬನ್ ರಾಗ್ ಬಯಾ ಅಬು ಒನಾ ನೆಲ್ತೆ. ಇನ್ ದಿಸ್ ಸಾಂಗ್ ದ ಪೋಯೆಟ್ ಡಿಸ್ಕ್ರೈಬ್ಸ್ ಎನ್ ಇನ್ಕನ್ಸೋಲೇಬಲ್ ಪಾರೋಟ್ ಕ್ರೈಯಿಂಗ್ ಇನ್ ಗ್ರೀಫ್ ಬಿಕಾಸ್ ಎ ಟ್ರೀ ಹೇಜ್ ಕಂಪ್ಲೀಟ್ಲಿ ಡ್ರೈಡ್ ಅಪ್. ಹಿ ಸೇಜ್ ಓ ಮೈ ಡಿಯರ್ ಬ್ರದರ್ಸ್ ದ ಪಾರೋಟ್ ವರ್ಲ್ಸ್ ಆನ್ ಸೀಯಿಂಗ್ ಎ ಡೈಯಿಂಗ್ ಟ್ರೀ. ಓ ಮೈ ಬ್ರದರ್ಸ್ ವೈ ಡೂ ಈ ಹ್ಯೂಮನ್ ಬೀಯಿಂಗ್ಸ್ ನಾಟ್ ಗ್ರೀವ್ ಹುಯೆನ್ ದ ಟ್ರೀ ಆಫ್ ಹ್ಯೂಮನ್ ಕಲ್ಚರ್ ಈಸ್ ಬೀಯಿಂಗ್ ಡಿಸ್ಟ್ರಾಯ್ಡ್. ದ ಮೆಸೇಜ್ ಆಫ್ ದಿಸ್ ಸಾಂಗ್ ಈಸ್ ದಟ್ ಆಲ್ ಪೀಪಲ್ ಮಸ್ಟ್ ರಿಮೇನ್ ಕಮಿಟೆಡ್ ಟು ಪ್ರಿಸರ್ವಿಂಗ್ ನೇಚರ್ ಆ್ಯಂಡ್ ಹ್ಯೂಮನ್ ವ್ಯಾಲ್ಯೂಸ್. ಎ ಲಾಸ್ಟ್ ಗ್ರೀನ್ ಟ್ರೀ ಸಿಂಬಲೈಸಸ್ ದ ಮೊರಲ್ ಐಡಿಯಲ್ಸ್ ಆ್ಯಂಡ್ ವೆಲ್ಬೀಯಿಂಗ್ ಆಫ್ ಹ್ಯೂಮನ್ ಸೊಸೈಟಿ. ಇನ್ ದ ಸ್ಪಿರಿಟ್ ಆಫ್ ಕ್ಯಾಂಪೇನ್ಸ್ ಸಾಚೆಜ್ ಏಕ್ ಪೇಡ್ ಮಾ ಕೆ ನಾಮ್ ಆ್ಯಂಡ್ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಆರ್ ಲೈಫ್ ವಿ ಶುಡ್ ಮೇಕ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ಎಫರ್ಟ್ಸ್ ಟು ಪ್ರೊಟೆಕ್ಟ್ ದ ಎನ್ವೈರನ್ಮೆಂಟ್. ಮೈ ಡಿಯರ್ ಫೆಲೋ ಸಿಟಿಜನ್ಸ್, ಇಟ್ ಗಿವ್ಸ್ ಮೀ ಇಮೆನ್ಸ್ ಪ್ಲೇಜರ್ ಟು ಸೀ ಅವರ್ ಗರ್ಲ್ಸ್ performing exceptionally well in the field of education. Also, women's participation is increasing across diverse sectors, from the drone didi who contributes to enhancing agricultural productivity to the fighter combat leader in the air force. In the recently concluded Commonwealth Games in Glasgow, women have won 8 out of India's total tally of 13 gold medals. Our women are increasingly achieving economic self-reliance. More than 10 crore women are members of self-help groups. A target was set to create 3 crore Lakhpati Didis. This target has been achieved. Now, our country is moving towards the goal of creating 3 crore new Lakhpati Didis. About 2/3 of the entrepreneurs we have received financial assistance under Mudra Yojana are women. Along with efforts for economic self-reliance of women, we are also seeing them in leadership roles in many fields. It is a remarkable achievement of our democratic republic that the number of women exercising their rights to vote is growing. Nari Shakti Bandhan Adhiniyam has been enacted in 2023 with the purpose of reserving 33% representation for women in the Lok Sabha and legislative assemblies. Achieving the objectives of this act will enhance women's role in leadership and make our democracy more inclusive. 65% of our country's population is below the age of 35. This young population is our most valuable asset. The youth of the country are talented, committed, and skilled. I have seen the innovative and practical solutions that young people are developing to address various challenges at the grassroots level. This reflects the dedication of our youth to society and the nation. A new phase of space exploration has been ushered in through the recent successful rocket launch by a young team with an average age of just 28 years. Many of our youth are embracing the culture of job creation as they pursue the path of self-employment. The participation of young entrepreneurs has led to the creation of a strong startup ecosystem in our country. Major global enterprises are impressed by the talent and dedication of Indian youth and entrust them with leadership roles. Such young achievers have enhanced the reputation of India's
youth power across the world.

ಅವರ್ ಯಂಗರ್ ಜನರೇಷನ್ಸ್ ಸ್ಟ್ರೆಂಥೆನ್ ಮೈ ಫೇತ್ ಇನ್ ಇಂಡಿಯಾಸ್ ಬ್ರೈಟ್ ಆ್ಯಂಡ್ ಪ್ರಾಸ್ಪರಸ್ ಫ್ಯೂಚರ್. ಅವರ್ ಸ್ಟೂಡೆಂಟ್ಸ್ ಆರ್ ದ ಆರ್ಕಿಟೆಕ್ಟ್ಸ್ ಆಫ್ ಇಂಡಿಯಾಸ್ ಫ್ಯೂಚರ್. ಜಸ್ಟ್ ಇಸ್ ದ ಗೌರ್ಮೆಂಟ್ ಆ್ಯಂಡ್ ಸೊಸೈಟಿ ಮಸ್ಟ್ ರಿಮೇನ್ ಯುನೈಟೆಡ್ ಟು ಎನ್ಶ್ಯೂರ್ ನ್ಯಾಷನಲ್ ಸೆಕ್ಯುರಿಟಿ. ಎವ್ರಿ ಒನ್ ಮಸ್ಟ್ ಕಾಂಟ್ರಿಬ್ಯೂಟ್ ಥ್ರೂ ಅವರ್ ಜಾಯಿಂಟ್ ಆ್ಯಂಡ್ ಕನ್ಸರ್ಟೆಡ್ ಎಫರ್ಟ್ಸ್ ಟು ಸೇಫ್ಗಾರ್ಡ್ ದ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಆಫ್ ಅವರ್ ಸ್ಟೂಡೆಂಟ್ಸ್. ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಬಿಕಮ್ ಗೇಟ್ವೇಸ್ ಟು ದ ಆಪರ್ಚುನಿಟೀಸ್ ಫಾರ್ ಅವರ್ ಸ್ಟೂಡೆಂಟ್ಸ್. ದ ಗೌರ್ಮೆಂಟ್ ಈಸ್ ಅಂಡರ್ಟೇಕಿಂಗ್ ಕಾಂಪ್ರಿಹೆನ್ಸಿವ್ ಸ್ಟೆಪ್ಸ್ ಟು ರಿಫಾರ್ಮ್ ದೀಸ್ ಎಕ್ಸಾಮಿನೇಷನ್ಸ್. ದ ಅಬ್ಜೆಕ್ಟಿವ್ಸ್ ಆಫ್ ದೀಸ್ ರಿಫಾರ್ಮ್ಸ್ ಆರ್ ಟು ಕಂಪ್ಲೀಟ್ಲಿ ಕರ್ಬ್ ದ ಯೂಸ್ ಆಫ್ ಅನ್ಫೇರ್ ಮೀನ್ಸ್ ಇನ್ ಪಬ್ಲಿಕ್ ಎಕ್ಸಾಮಿನೇಷನ್ಸ್. ಮೇಕ್ ದ ಎಕ್ಸಾಮಿನೇಷನ್ ಸಿಸ್ಟಮ್ ಮೋರ್ ಟ್ರಾನ್ಸ್ಪರೆಂಟ್, ಮೋರ್ ಸಿಕ್ಯೂರ್ ಆ್ಯಂಡ್ ಮೋರ್ ಟ್ರಸ್ಟ್ ವರ್ದಿ ಫಾರ್ ದ ಯೂತ್. ಥ್ರೂ ದ ಗೌರ್ಮೆಂಟ್ಸ್ ಇನಿಷಿಯೇಟಿವ್ಸ್ ಆ್ಯಂಡ್ ಇಮರ್ಜಿಂಗ್ ಇಕನಾಮಿಕ್ ಆಕ್ಟಿವಿಟೀಸ್, ಎ ವೈಡ್ ರೇಂಜ್ ಆಫ್ ನ್ಯೂ ಎವಿನ್ಯೂಸ್ ಆರ್ ಓಪನಿಂಗ್ ಅಪ್ ಫಾರ್ ದ ಯೂತ್. ಬೈ ಎಕ್ಸ್ಪ್ಲೋರಿಂಗ್ ಸಚ್ ನ್ಯೂ ಅಪರ್ಚುನಿಟೀಸ್, ಅವರ್ ಯಂಗ್ ಪೀಪಲ್ ಕ್ಯಾನ್ ಎಂಬಾರ್ಕ್ ಆನ್ ನ್ಯೂ ಪಾತ್ಸ್ ಟು ಸಕ್ಸೆಸ್. ಫಿಸಿಕಲ್ ಆ್ಯಂಡ್ ಮೆಂಟಲ್ ವೆಲ್ಬೀಯಿಂಗ್ ಆಫ್ ಅವರ್ ಯೂತ್ ಫಾರ್ಮ್ಸ್ ದ ಕಾರ್ನರ್ ಸ್ಟೋನ್ ಆಫ್ ಅವರ್ ಕಂಟ್ರೀಸ್ ಫ್ಯೂಚರ್. ಫ್ಯಾಮಿಲೀಸ್ ಆ್ಯಂಡ್ ಸೊಸೈಟಿ ಆಲ್ಸೋ ಶೇರ್ ದ ರೆಸ್ಪಾನ್ಸಿಬಿಲಿಟಿ ಟು ಮೋಟಿವೇಟ್ ಅವರ್ ಯೂತ್ ಟು ಮೂವ್ ಎಹೆಡ್ ವಿತ್ ಎಂಥೂಸಿಯಾಸಮ್. ಸ್ಪೋರ್ಟ್ಸ್ ಆರ್ ಬೀಂಗ್ ಅಡಾಪ್ಟೆಡ್ ಎಸ್ ಎ ಮೀಡಿಯಮ್ ಫಾರ್ ಪ್ರಮೋಟಿಂಗ್ ದ ಡೆವಲಪ್ಮೆಂಟ್ ಆಫ್ ಅವರ್ ಯೂತ್ ಆ್ಯಂಡ್ ಫಾರ್ ನೇಷನ್ ಬಿಲ್ಡಿಂಗ್. ಅಂಡರ್ ದ ಖೇಲೋ ಇಂಡಿಯಾ ಪ್ರೋಗ್ರಾಮ್ ಸ್ಪೋರ್ಟ್ಸ್ ಇಕೋಸಿಸ್ಟಮ್ ಈಸ್ ಬೀಂಗ್ ಡೆವಲಪ್ಡ್ ಅಕ್ರಾಸ್ ದ ಕಂಟ್ರಿ ಫ್ರಮ್ ದ ಗ್ರಾಸ್ ರೂಟ್ಸ್ ಟು ದ ನ್ಯಾಷನಲ್ ಲೆವೆಲ್. ದ ಗೌರ್ಮೆಂಟ್ ಈಸ್ ಮೇಕಿಂಗ್ ಅನ್ಪ್ರೆಸಿಡೆಂಟೆಡ್ ಇನ್ವೆಸ್ಟ್ಮೆಂಟ್ಸ್ ಟು ಪ್ರಮೋಟ್ ಸ್ಪೋರ್ಟ್ಸ್. ದೀಸ್ ಎಫರ್ಟ್ಸ್ ಆರ್ ಯೀಲ್ಡಿಂಗ್ ಗುಡ್ ರಿಸಲ್ಟ್ಸ್ ಇನ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಟೂರ್ನಾಮೆಂಟ್ಸ್. ದೇರ್ ಹ್ಯಾಸ್ ಬೀನ್ ಎ ರಿಮಾರ್ಕೆಬಲ್ ಲೀಪ್ ಇನ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ ಅವರ್ ಸ್ಪೋರ್ಟ್ಸ್ ಪರ್ಸನ್ಸ್. ವೈಲ್ ಅವರ್ ಕಂಟ್ರಿ ಹ್ಯಾಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಯಂಗ್ ಪಾಪ್ಯುಲೇಷನ್, ದ ನಂಬರ್ ಆಫ್ ಸೀನಿಯರ್ ಸಿಟಿಜನ್ಸ್ ಈಸ್ ಆಲ್ಸೋ ಆನ್ ದ ರೈಸ್. ದ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸೆವೆರಲ್ ಇನಿಷಿಯೇಟಿವ್ಸ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಲೈಫ್ ಆಫ್ ಸೀನಿಯರ್ ಸಿಟಿಜನ್ಸ್. ಅಬೌಟ್ 6 crore ಸೀನಿಯರ್ ಸಿಟಿಜನ್ಸ್ ಆಫ್ ದ ಏಜ್ ಆಫ್ 70 years ಆ್ಯಂಡ್ ಅಬೌವ್ ಕ್ಯಾನ್ ಅವೇಲ್ ಆಫ್ ಫ್ರೀ ಹೆಲ್ತ್ ಕೇರ್ ಸರ್ವಿಸಸ್ ಆಫ್ ಅಪ್ ಟು 5 lakh rupees ಪರ್ ಇಯರ್. ಸೊಸೈಟಿ ಏಜ್ ಎ ಹೋಲ್ ಶುಡ್ ಬಿ ಸೆನ್ಸಿಟಿವ್ ಟು ಅರ್ಸ್ ಸೀನಿಯರ್ ಸಿಟಿಜನ್ಸ್, ಫೋಸ್ಟೇರಿಂಗ್ ಎ ಸೆನ್ಸ್ ಆಫ್ ಬಿಲಾಂಗಿಂಗ್ ಟು ಅರ್ಸ್ ದೇಮ್ ಆ್ಯಂಡ್ ಅಪ್ ಹೋಲ್ಡಿಂಗ್ ದೇಆರ್ ಸೆಲ್ಫ್ ರೆಸ್ಪೆಕ್ಟ್. ಮೈ ಡಿಯರ್ ಫೆಲೋ ಸಿಟಿಜನ್ಸ್, ವಿ ಟೇಕ್ ಪ್ರೈಡ್ ಇನ್ ಅವರ್ ಟ್ರಾಡಿಷನ್ ಆಫ್ ಓವರ್ಕಮಿಂಗ್ ದ ಫೋರ್ಸಸ್ ಹೊಸ್ಟೈಲ್ ಟು ಹ್ಯುಮಾನಿಟಿ ಫಾರ್ ಅಪ್ ಹೋಲ್ಡಿಂಗ್ ಟ್ರೂತ್ ಆ್ಯಂಡ್ ಜಸ್ಟಿಸ್. ಆನ್ 26th of July ವಿ ಅಬ್ಜರ್ವ್ ಕಾರ್ಗಿಲ್ ವಿಜಯ ದಿವಸ್. ಅರ್ಲಿಯರ್ ಆನ್ ದ 7th of May ವಿ ಕೊಮೆಮೊರೇಟೆಡ್ ದ ಕಂಪ್ಲೀಷನ್ ಆಫ್ 1 year ಸಿನ್ಸ್ ದ ಲಾಂಚ್ ಆಫ್ ಆಪರೇಷನ್ ಸಿಂಧೂರ್. ವಿ ರಿಮೆಂಬರ್ಡ್ ದ ಅನ್ಮೆಸ್ಡ್ ವೇಲೋರ್ ಆಫ್ ಅವರ್ ಆರ್ಮ್ ಫೋರ್ಸಸ್ ದಟ್ ಹಿಸ್ಟೋರಿಕ್ ಆಪರೇಷನ್ ಅಗೇನ್ಸ್ಟ್ ಟೆರೋರಿಸಮ್ ಡೆಮೋನ್ಸ್ಟ್ರೇಟೆಡ್ ದ ಕೆಪಬಿಲಿಟಿ ಆಫ್ ದ ಇಂಡಿಯನ್ ಆರ್ಮ್ ಫೋರ್ಸಸ್ ಟು ಆಕ್ಟ್ ವಿತ್ ಪ್ರೆಸಿಷನ್. ಇಟ್ ಸೆಂಟ್ ಎ ಕ್ಲಿಯರ್ ಆ್ಯಂಡ್ ಫಾರ್ ಮೆಸೇಜ್ ಟು ಟೆರೋರಿಸ್ಟ್ ಆ್ಯಂಡ್ ದೋಜ್ ಹೂ ಸಪೋರ್ಟ್ ದೆಮ್ ದಟ್ ನೋ ಮ್ಯಾಟರ್ ವೇಆರ್ ದೇ ಹೈಡ್, ದೇ ವಿಲ್ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್ ಆಫ್ ಯರ್ ಆಕ್ಷನ್ಸ್. ಸಸ್ಪೆನ್ಷನ್ ಆಫ್ ದ ಇಂಡಸ್ ವಾಟರ್ಸ್ ಟ್ರೀಟಿ ವಿತ್ ದ ಕಂಟ್ರಿ ದೇಟ್ ಹರ್ವರ್ಸ್ ಟೆರೋರಿಸಮ್ ಈಸ್ ಎ ಡಿಸಿಸಿವ್ ಸ್ಟೆಪ್ ಇನ್ ದ ಇಂಟ್ರೆಸ್ಟ್ ಆಫ್ ಅವರ್ ನೇಷನ್, ಸ್ಪೆಷಲಿ ದ ಫಾರ್ಮರ್ಸ್. ಫಾರ್ ಡಿಕೇಡ್ಸ್ ನಕ್ಸಲಿಸಮ್ ಪೋಸ್ಡ್ ಎ ಸೀರಿಯಸ್ ಚಾಲೆಂಜ್ ಟು ದ ನೇಷನ್. ಮೇಕಿಂಗ್ ಇಂಡಿಯಾ ನಕ್ಸಲ್ ಫ್ರೀ ಈಸ್ ಎ ಮೇಜರ್ ಅಚೀವ್ಮೆಂಟ್. ಟುಡೇ ಎಂಥೂಸಿಯಾಸಮ್ ಪ್ರಿವೇಲ್ಸ್ ಇನ್ ದ ಏರಿಯಾಸ್ ಒನ್ಸ್ ಅಫೆಕ್ಟೆಡ್ ಬೈ ನಕ್ಸಲಿಸಮ್. ಆಲ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಈಸ್ ಅಂಡರ್ ವೇ ಇನ್ ದೀಸ್ ರೀಜನ್ಸ್. ಎ ಲಾರ್ಜ್ ನಂಬರ್ ಆಫ್ ಪ್ಲೇಯರ್ಸ್ took part in the Bastar Olympics and many artists showcased their talent in Bastar Pandum, which were enjoyed by a large number of people. 12 forts built to safeguard national pride associated with the Maratha military tradition have been included in the UNESCO World Heritage List last year. And this year, Sarnath, the site of Bhagavan Buddha's first sermon, has been included in the UNESCO World Heritage List. On the one hand, Bharat Bhumi has monuments of spirituality associated with Bhagavan Buddha. It also has symbols of our impressive ability to fight for preserving our pride and glorious traditions on the other. My dear fellow citizens, the development and well-being of every Indian is the real objective of building Viksit Bharat. The great nationalist writer Gurjada Appa Rao, who wrote in Telugu, conveyed a timeless message of patriotism in

0: ರೇನ್ಬೋ 101.9
1: ಹೈದರಾಬಾದ್ ಹಾರ್ಟ್ ಬೀಟ್ ಸಿಕಂದ್ರಾಬಾದ್ ವೈಬ್ ಎಫ್ಎಂ ರೇನ್ಬೋ ಬ್ರಿಂಗ್ಸ್ ಇಟ್ ಅಲೈವ್.
2: ದಟ್ಸ್ ರೈಟ್, ವೈಬ್ರೆಂಟ್ ಹೈದರಾಬಾದ್ ಈಸ್ ಯುವರ್ ಇಂಟರ್ಟೈನ್ಮೆಂಟ್ ಗೇಟ್ ವೇ ಟು ಎವ್ರಿಥಿಂಗ್ ಹ್ಯಾಪನಿಂಗ್ ಅರೌಂಡ್ ಟೌನ್.
1: ಮ್ಯೂಸಿಕ್, ಕಲ್ಚರ್, ಸ್ಪೋರ್ಟ್ಸ್ ಅಂಡ್ ಸರ್ಪ್ರೈಸಸ್, ಆಲ್ ಪ್ಯಾಕ್ಡ್ ಇನ್ ಒನ್ ವೈಬ್ರೆಂಟ್ ಶೋ.
2: ಸೊ whether you are chilling at Tank Bund or shopping at Charminar,
1: stay tuned,
2: stay bright.
1: Vibrant Hyderabad
2: on FM Rainbow 101.9.

0: ರೇನ್ಬೋ 101.9.
1: ಹೈದರಾಬಾದ್, ಎ ಸಿಟಿ ದಟ್ ನೆವರ್ ಸ್ಟಾಪ್ ಸರ್ಪ್ರೈಸಿಂಗ್ ಅಸ್. ಹೈದರಾಬಾದ್ ವೇಕ್ಸ್ ಅಪ್ ವಿತ್ ಎ ನ್ಯೂ ಸ್ಟೋರಿ ಎವ್ರಿ ಡೇ, ಅಂಡ್ ಇಫ್ ಯು ವಾಂಟ್ ಟು ಸ್ಟೇ ಕನೆಕ್ಟೆಡ್ ಟು ದ ರಿಯಲ್ ಹಾರ್ಟ್ ಬೀಟ್ ಆಫ್ ದ ಸಿಟಿ, ದೆನ್ ದೇರ್ ಇಸ್ ಓನ್ಲಿ ಒನ್ ಪ್ಲೇಸ್ ಟು ಬಿ.

ಫಿಲ್ಮ್ ಚಿತ್ರ 420 ಕೈ ನಗ್ಮದ ಆಕಾಶವಾಣಿ ದಿಲ್ಲಿ ಕೆ ಎಫ್ಎಂ ಗೋಲ್ಡ್ ಚಾನಲ್ 100.1 ಮೆಗಾಹರ್ಟ್ಸ್ ಪರ್ ಹಮರಾಯಿ ಕಿ ಇಸ್ ಬೇಹದ್ ಖೂಬ್ಸೂರತ್ ಮಹಫಿಲ್ ಮೇ ಆವಾಜ್ ಥೀ ಲತಾ ಜಿ, ರಫಿ ಸಾಹಬ್ ಔರ್ ಮುಕೇಶ್ ಸಾಹಬ್ ಕಿ ಔರ್ ಅಗಲಾ ನಗ್ಮಾ ಐಸೇ ಹಿ ಏಕ್ ಔರ್ ಬಹುತ್ ಹಿ ಖೂಬ್ಸೂರತ್ ಫಿಲ್ಮ್ ಸೇ. ದೋಸ್ತೋ ಕಹತೇ ಹೈ ಕಿ ಪುರಾನೆ ಫಿಲ್ಮಿ ಗೀತೋ ಕಿ ಖಾಸಿಯತ್ ಯಹಿ ಹೈ ಕಿ ವೇ ಸಿರ್ಫ ಮನೋರಂಜನ್ ನಹೀ ಕರ್ತೇ ಬಲ್ಕಿ ಅಪ್ನೇ ಅಲ್ಫಾಜ್, ಧುನ್ ಔರ್ ಎಹಸಾಸ್ ಸೇ ಸೀದೇ ದಿಲ್ ತಕ್ ಪಹುಂಚ ಜಾತೇ ಹೈ. ಐಸಾ ಹಿ ಏಕ್ ಬೇಹದ್ ದಿಲ್ನಶೀ ಔರ್ ರೂಹಾನಿ ಗೀತ ಹೈ ಫಿಲ್ಮ್ ಗುಮರಾಹ ಕಾ. ಸಾಲ 1963 ಮೇ ರಿಲೀಸ್ ಹುಯಿ ಫಿಲ್ಮ್ ಗುಮರಾಹ ಅಪ್ನೇ ಸಂಜೀದಾ ಕಥಾನಕ ಔರ್ ಲಾಜವಾಬ್ ಸಂಗೀತ ಕೆ ಲಿಯೇ ಜಾನಿ ಜಾತಿ ಹೈ. ಇಸ್ ಗೀತ ಕೋ ಅಪ್ನೇ ಅಸರ್ದಾರ್ ಆವಾಜೋ ಸೇ ಸಜಾಯಾ ಹೈ ಮಹೇಂದ್ರ ಕಪೂರ್ ಸಾಹಬ್ ಔರ್ ಆಶಾ ಭೋಸ್ಲೆ ನೇ. ದೋನೋ ಕಿ ಗಾಯಕಿ ಮೇ ಭಾವನಾಓ ಕಿ ಜೋ ನಜಾಕತ್ ಔರ್ ಕಶಿಶ್ ಸುನಾಯಿ ದೇತಿ ಹೈ ವಹೀ ಇಸ್ ಗೀತ ಕೋ ಯಾದಗಾರ್ ಬನಾ ದೇತಿ ಹೈ. ಗೀತ ಕೆ ಅಲ್ಫಾಜ್ ಲಿಖೇ ಹೈ ಉರ್ದು ಶಾಯರಿ ಕೆ ಬೇಮಿಸಾಲ್ ನಾಮ್ ಬೇಮಿಸಾಲ್ ಶಾಯರ್ ಸಾಹಿರ್ ಲುಧಿಯಾನ್ವಿ ನೇ. ಉನ್ಕೆ ಲಿಖೇ ಬೋಲ್ ಮೊಹಬ್ಬತ್, ತಡಪ್ ಔರ್ ಇಂತಜಾರ್ ಕೆ ಜಜ್ಬಾತ್ ಕೋ ಬಡೀ ಹಿ ಖೂಬ್ಸೂರತಿ ಸೇ ಬಯಾ ಕರ್ತೇ ಹೈ. ವಹೀ ಇಸ್ ಗೀತ ಕೋ ಅಪ್ನಿ ಮಧುರ್ ಔರ್ ಸದಾಬಹಾರ್ ಧುನ್ ಸೇ ಸಜಾಯಾ ಹೈ ಸಂಗೀತಕಾರ್ ರವಿ ನೇ, ಜಿನ್ಕಿ ಧುನೇ ಆಜ್ ಭೀ ಸಂಗೀತ ಪ್ರೇಮಿಯೋ ಕೆ ದಿಲೋ ಮೇ ಏಕ್ ಖಾಸ್ ಮಕಾಮ್ ರಖತಿ ಹೈ. ತೋ ಆಯಿಯೇ ಸುನ್ತೇ ಹೈ ವಹೀ ಬೇಹದ್ ಖೂಬ್ಸೂರತ್ ನಗ್ಮಾ ಆಕಾಶವಾಣಿ ದಿಲ್ಲಿ ಕೆ ಎಫ್ ಎಂ ಗೋಲ್ಡ್ ಚಾನಲ್ 100.1 ಮೆಗಾ.